ತೋಲೆ ಜನರು ಉಳಿಬು ಮನೆಗೆ ಬೆಳಬಾಕ್ತನ್ ಕಪ್ಪು ಕೊನ್ಬಿಳ ಮರ ಅವಳವಳು ನಾಲಜರ ಊರ ನಾಗೋನುವೇ ತೋಲೆ ಜನರು ಉಳಿಬು ಮನೆಗೆ ಬೆಳಬಾಕ್ತನ್ ಕಪ್ಪು ಕೊನ್ಬಿಳ ಮರ ಅವಳವಳು